0: ಹೆಲ್ಪ್ ಆಯ್ತು ಕಸಿ ಭಾವಿಸುತ್ತೆ ಕೊನು ಕುಂಡಿಯ ಓ ಹೆಲ್ಪ್ ಆಯ್ತು
1: पौड़ी साहब हो दयाल कृपा करे ता साई कर।